ಅಬೋಲ ಚಂದ್ರಮಾ ಝರಿ ನಭಾತ ಧುಂದ ಪೌರ್ಣಿಮಾ. ಈ ಗೀತರಚನಾ ವಂದನಾ ವಿಟಣ್ಕರ್ ಯಾಂಚಿ ಹೋತಿ ಆಣಿ ಗಾಯಿಕಾ ಹೋತ್ಯಾ ಶುಭದಾ ದೇಶಪಾಂಡೆ.